ಜಗ ಜಾತಿವಂತೆಯ ಚಕ್ರಧರಾಲ ದೋಪೇಚೀಗ ಕಾಯ ಬಿತಿ ಜಾತಿವಂತೆಯ ಚಕ್ರಧರಾಲ ದೋಪೇಚೀಗ ಕಾಯ ಬಿತಿ ವಾಹನ ಜಾಚ ತ್ಯಾಲ ತ್ಯಾಚ್ಯಾ ಉಪ್ಯಾ ಪುರ್ಯಾ ಠಾವ ಕಸತಿ ವಾಹನ ಜಾಚ ತ್ಯಾಲ